0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಂಗೀತ ಪ್ರಿಯರೇ ಮೊದಲಿಗೆ ಕೇಳೋಣ ಸಂಗೀತ ಕಟ್ಟಿ ಅವರ ದನಿಯಲ್ಲಿ ಕಮಲೇಶ ವಿಠಲರ ರಚನೆ ಕರೆದರೆ ಬರಬಾರದೆ ಗುರುರಾಯ ಬರಬಾರದೆ Welcome to today's devotional music program. Dear listeners, in the beginning, let us listen to Sangeetha Katti, Kare Dare Barabarade, Gururaya Barabarade, written by Kamalesha Vittala.

ಶಶಿಕಲಾ ಕುಲಹಳ್ಳಿಯವರ ದನಿಯಲ್ಲಿ ಬಸವೇಶ್ವರರ ಒಂದು ವಚನ ಜಂಗಮ ನಿಂದೆಯ ಮಾಡಿ ಜಂಗಮ ನಿಂದೆಯ ಮಾಡಿ ಅವಚನ ರಿಟನ್ ಬೈ ಬಸವಣ್ಣ ಸಾಂಗ್ ಬೈ ಶಶಿಕಲಾ ಕುಲಹಳ್ಳಿ

ಇದೇ ಸಮಯ ಹರಿಯೇ ವಿಜಯದಾಸರ ರಚನೆ ದನಿಯಾಗಿದ್ದಾರೆ ವಿನಾಯಕ ತುರ್ವಿ. ವಿನಾಯಕ ತುರ್ವಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವಿಜಯದಾಸ ಇದೇ ಸಮಯ ಹರಿಯೇ.

ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಲಿ ಪುರಂದರದಾಸರ ಮತ್ತೊಂದು ರಚನೆ ಕಣ್ಣಿನೊಳಗೆ ನೋಡೋ ಹರಿಯ. ಒನ್ ಮೋರ್ ಕಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ. ಕಣ್ಣಿನೊಳಗೆ ನೋಡೋ ಹರಿಯ.

ಶಂಕರಪ್ಪ ಹೂಗಾರವರ ದನಿಯಲ್ಲಿ ಈಗ ಬಂದು ನಿಲ್ಲೋ ಕಣ್ಣ ಮುಂದೆ ರಚನೆ ವಿಜಯದಾಸರು. ಶಂಕರಪ್ಪ ಹೂಗಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವಿಜಯದಾಸ, ಬಂದು ನಿಲ್ಲೋ ಕಣ್ಣ ಮುಂದೆ.

ಸಮನ್ವಿತ ಶರ್ಮಾ ಮತ್ತು ಪಿಎ ಮಂಗಳಾ ಅವರ ದನಿಲಿಕ್ಕೇಣಿ, ಜಗನ್ನಾಥ ದಾಸರ ರಚನೆ ಕರವ ಪಿಡಿದು ಕಾಯೋ ಎನ್ನ ಶ್ರೀ ಯತಿವರ. ನೌ ಸಮನ್ವಿತ ಶರ್ಮಾ ಅಂಡ್ ಪಿಎ ಮಂಗಳಾ ರೌಂಡ್ರಿಂಗ್ ಅ ಕಾಂಪೋಸಿಷನ್ ಆಫ್ ಜಗನ್ನಾಥ ದಾಸ ಕರವ ಪಿಡಿದು ಕಾಯೋ ಎನ್ನ ಶ್ರೀ ಯತಿವರ.

ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಕೇಳೋಣ. ಕಾವ್ಯಾನಂದ ಅವರ ರಚನೆ ಇದು. ನವ ಸ್ವತಂತ್ರ ಜನಗಳಲ್ಲಿ ಪ್ರಬುದ್ಧ ಬಿಂದು ಭಾರತ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ರಿಟನ್ ಬೈ ಕಾವ್ಯಾನಂದ, ಸಂಗ್ ಇನ್ ಕೋರಸ್. ನವ ಸ್ವತಂತ್ರ ಜನಗಳಲ್ಲಿ ಪ್ರಬುದ್ಧ ಬಿಂದು ಭಾರತ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಡಿವೋಷನಲ್ ಮ್ಯೂಸಿಕ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಫಾರ್ AGAM 24/7 ಎನಿ ಟೈಮ್ ಎಂಡ್ ಇನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಇನಿಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್ ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ
1: ನಮಸ್ತೆ ಮೇಡಮ್ ನಮಸ್ತೆ ಶಾರದಾ ಕಳೆದ ತರಗತಿಯಲ್ಲಿ ಮಹಾರಾಜ ಸ್ವಾತಿ ತಿರುನಾಳ್ ಅವರ ಕೃತಿ ಹಮೀರ್ ಕಲ್ಯಾಣಿ ರಾಗದಲ್ಲಿ ಗಾಂಗೆಯ ವಸನಧರ ಹೇಳ್ಕೊಡ್ತಾ ಇದ್ದೆ
2: ಹಾ
1: ಅದರಲ್ಲಿ ಪಲ್ಲವಿ ಅನುಪಲ್ಲವಿ ಆಗಿದೆ ಅನುಪಲ್ಲವಿ ಒಂದ್ಸಲ ನಾವು ಹಾಡ್ಬಿಟ್ಟು ಚರಣ ಪ್ರಾರಂಭ ಮಾಡೋಣ
2: ಸರಿ
1: ಈಗ ಅನುಪಲ್ಲವಿ ಹಾಡೋಣ

0: ಪಲ್ಲವಿ ಅನುಪಲ್ಲವಿ ಅರ್ಥ ಆಗಿದೆ ಅಲ್ವಾ?
1: ಹಾ, ಅರ್ಥ ಆಗಿದೆ.
0: ಈಗ ಚರಣ ಶುದ್ಧ ಸಾಹಿತ್ಯ ಬರ್ಕೊಳ್ಳಿ.
1: ಹಾ.
0: ವಾರಯ
1: ವಾರಯ
0: ಪಾಪಮಖಿಲಂ
1: ಪಾಪಮಖಿಲಂ
0: ವಾರಯ ಪಾಪಮಖಿಲಮಯಿ
1: ವಾರಯ ಪಾಪಮಖಿಲಮಯಿ
0: ಮಾಮಿತ
1: ಮಾಮಿತ
0: ಮೋಹನ
1: ವಾರಯ ಪಾಪಮಖಿಲಮಯಿ ಮಾಮಿತ ಮೋಹನ
0: ಮೃದುಹಾಸ
1: ಮೃದುಹಾಸ
0: ಮೋಹನ ಮೃದುಹಾಸ
1: ಮೋಹನ ಮೃದುಹಾಸ
0: ಪಾತ ವಿಜಯ
1: ಪಾತ ವಿಜಯ
0: ಮೋಹನ ಮೃದುಹಾಸ ಪಾತ ವಿಜಯ
1: ಮೋಹನ ಮೃದುಹಾಸ ಪಾತ ವಿಜಯ
0: ಖಲ ಅದೇ ಲೈನಲ್ಲಿ ಬರುತ್ತೆ.
1: ಹಾಂ,
0: ಅರ್ಥ ಪೂರ್ಣ ಆಗೋದು ನೆಕ್ಸ್ಟ್ ಲೈನ್ ಜೊತೆ ಹಾಡಿದ್ರೇನೆ. ಖಲ ಫಣಿ ವಿಹಗ ಅಂತ ಬರುತ್ತೆ
1: ಖಲ ಮುಂದಿನ ವಿಹಗ
0: ಲೈನಲ್ಲಿ. ಖಲ ಫಣಿ ವಿಹಗ
1: ಖಲ ಫಣಿ ವಿಹಗ
0: ಪರಿಲಸ
1: ಪರಿಲಸ
0: ಮಮ ಹೃದಿ
1: ಮಮ ಹೃದಿ
0: ಫಣಿ ವಿಹಗ ಪರಿಲಸ ಮಮ ಹೃದಿ
1: ಫಣಿ ವಿಹಗ ಪರಿಲಸ ಮಮ ಹೃದಿ
0: ಪನ್ನಗೇಂದ್ರ
1: ಪನ್ನಗೇಂದ್ರ
0: ಶಯ
1: ಶಯ
0: ಸಾಧು ಜನಾವನ
1: ಸಾಧು ಜನಾವನ
0: ಪನ್ನಗೇಂದ್ರ ಶಯ ಸಾಧು ಜನಾವನ
1: ಶಯ ಸಾಧು ಜನಾವನ
0: ಮಧ್ಯಮಕಾಲ ಸಾಹಿತ್ಯ. ಸರಸಿಜ
1: ಸರಸಿಜ
0: ಭವ
1: ಭವ
0: ಸರಸಿಜ ಭವ
1: ಸರಸಿಜ ಭವ
0: ವಲ ವಿ

0: ಮುಂದಿನ ತರಗತಿ ಮುಂದುವರಿಸೋಣ.
1: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಗಹಟ್ಸ್ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾನ ಕೇಳುವಿರಿ. ರಾಗ್ ಮಧುಮಾತ್ ಸಾರಂಗ್, ಖಯಾಲ್ ವಿಲಂಬಿತ್ ತೇಂತಾಲ್ ಮೋರಾ ರಂಗೀಲಾ, ಧೃತ್ ತೇಂತಾಲ್ ರಂಗದೇ ರಂಗದೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕಾರ್. ರಾಗ್ ಮಧುಮಾತ್ ಸಾರಂಗ್, ಖ್ಯಾಲ್ ವಿಲಂಬಿತ ತೇಂತಾಲ್ ಮೋರೆ ರಂಗೀಲಾ, ಧೃತ್ ತೇಂತಾಲ್ ರಂಗದೇ ರಂಗದೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಾಲಗವರಾಳಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಬಧಾಯಿ ಬಾಜೋ, ನೃತ್ಯೇಂತಾಲ್ ಸುಮಿರ ಸಾಹೇಬ್ ಸುಲ್ತಾನಾ.
1: You are listening to vocal recital by Pandit Prabhakar Karekar. He is accompanied on tabla by Pandit Raghunakot, harmonium by Shri Vasant Kanakapur. Continuing the concert, now listen to Rag Salagavaradi. Kal Vilambit Ektal Aaj Badhai Bajo.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರ್ಯಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: This program is the contribution of Akashwani Dharwad, Anytime Indian Music.

ಇನ್ನೀಗ ತ್ಯಾಗರಾಜರ ಕೃತಿ ರಂಜನಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ದುರ್ಮಾರ್ಗಚರ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ರಂಜನಿ ರಾಗ ರೂಪಕ ತಾಳ ದುರ್ಮಾರ್ಗಚರ.

ಕೊಟ್ಟವರು ಸರಿಯೇ. ಪುರಂದರದಾಸರ ದೇವರ್ನಾಮ ಶಹನರಾಗ ಆದಿತಾಳದಲ್ಲಿದೆ. ಕೊಟ್ಟವರು ಸರಿಯೇ ಅದೇವರ್ನಾಮ ರಿಟರ್ನ್ ಬೈ ಪುರಂದರದಾಸ ಸೆಟ್ಟು ಶಹನರಾಗ ಆದಿತಾಳ.

ಮಾರುತಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ತ್ರಿಚಿ ಜಿ ಅರವಿಂದ್, ಮೋರ್ಚಿಂಗ್ ಚಿದಾನಂದ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಪುರಂದರದಾಸರ ರಚನೆ ಶ್ರೀ

ಇನ್ನೀಗ ಬಸವಣ್ಣನವರ ಒಂದು ವಚನ ಪಾಡಿರಾಗ ಖಂಡಚಾಪು ತಾಳದಲ್ಲಿದೆ. ತನಗೆ ಮುನಿವವರಿಗೆ ತನಗೆ ಮುನಿವವರಿಗೆ ಅವಚನ ರಿಟನ್ ಬೈ ಬಸವಣ್ಣ ಸೆಟ್ಟು ಪಾಡಿರಾಗ ಖಂಡಚಾಪು ತಾಳ.

ಇದುವರೆಗೂ ಮಾರುತಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ಪಕವಾದ್ಯದಲ್ಲಿ ವೈಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ತ್ರಿಚಿ ಜಿ ಅರವಿಂದ್, ಮೋರ್ಚಿಂಗ್ ಚಿದಾನಂದ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music program. You just heard Okil rendition by Maruti Prasad. Accompanists were on the violin Vidwan Mysuru Ardayakar, on the mridangam Trichy G. Arvind, on the marching Chidanand. This program is a contribution of Akashwani Bengaluru, anytime, Indian music.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಕೇಳುವಿರಿ. ಭೀಮ್ ಪಲಾಸ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಅಬುತೋ ಬಡಿ ಬೇರ್, ಧೃತ್ ಏಕ್ತಾಲ್, ಡೈ ಪಿಯಾ ಬಿನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಐ ಶ್ರೀ ಕುಮಾರ್ ಮರಡೂರ್, ರಾಗ್ ಭೀಮ್ ಪಲಾಸ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಅಬುತೋ ಬಡಿ ಬೇರ್, ಧೃತ್ ಏಕ್ತಾಲ್, ದೈ ಪಿಯಾ ಬಿನಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಕಿದಿರಿ, ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ಕುಲಕರ್ಣಿ, ಹಾರ್ಮೋನಿಯಂ ಶ್ರೀಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳುವಿರಿ. ತಾಲ್ ತೀನ್ ತಾಲ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರಡೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ಕುಲಕರ್ಣಿ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಶ್ರೀಕಾಂತ್ ಕುಲಕರ್ಣಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರ ತಬಲಾ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ವಯಲಿನ್ ಸಹಕಾರ ನೀಡಿದವರು ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You're listening to Tabla Solo by Pandit Raghunath Nakod. He was accompanied on violin by Shri Shankar Kabadi.
2: This program is the contribution of Akashwani Dharwad. Anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನವನ್ನ ಕೇಳುತ್ತೀರಿ ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್ ಅವರಿಂದ ವಯೋಲಿನ್ ವಿದ್ವಾನ್ ಅರ್ಜುನ್ ಕುಮಾರ್ ಅವರಿಂದ ಮೃದಂಗ ಎನ್ಎಸ್ ಕೃಷ್ಣ ಪ್ರಸಾದ್ ಅವರಿಂದ ಘಟ ಮೊದಲಿಗೆ ವರವಲ್ಲಭರಮಣ ಹಂಸಧ್ವನಿ ರಾಗ ಆದಿತಾಳ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಕೃತಿ
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಡಿಯರ್ ಲಿಸ್ನರ್ಸ್ ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಫ್ಲೂಟ್ ರಿಸೈಟಲ್ ಬೈ ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಹಿ ಇಸ್ ಅಕಂಪನಿಡ್ ಆನ್ ದಿ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್ ಆನ್ ಮೃದಂಗ ಬೈ ವಿದ್ವಾನ್ ಅರ್ಜುನ್ ಕುಮಾರ್ ಆನ್ ಘಟ ಬೈ ಎನ್ಎಸ್ ಕೃಷ್ಣ ಪ್ರಸಾದ್ ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಬಿಗಿನ್ಸ್ ಹಿಸ್ ರಿಸೈಟಲ್ ವಿತ್ ವರವಲ್ಲಭರಮಣ ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ ಅ ಕಾಂಪೋಸಿಷನ್ ಆಫ್ ಜಿಎನ್ ಬಾಲಸುಬ್ರಹ್ಮಣ್ಯಂ

0: ಈಗ ಕೇಳೋಣ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಬಹಿರವಿರಾಗ ಆದಿತಾಳದಲ್ಲಿದೆ ಬಾಲಗೋಪಾಲ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಭೈರವಿರಾಗ ಆದಿತಾಳ ಬಾಲಗೋಪಾಲ.

0: ಇನ್ನೀಗ ಪುರಂದರದಾಸರ ಒಂದು ದೇವರನಾಮ ಶಿವರಂಜನಿ ರಾಗ ಆದಿತಾಳದಲ್ಲಿದೆ, ಯಮನೆಲ್ಲಿ ಕಾಣನೆಂದು.
1: ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಕನ್ಕ್ಲೂಡ್ಸ್ ಹಿಸ್ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಪುರಂದರದಾಸ ಯಮನೆಲ್ಲಿ ಕಾಣನೆಂದು. ಸೆಟ್ಟು ಶಿವರಂಜನಿ ರಾಗ ಆದಿತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮೈಸೂರ್ ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನವನ್ನ ಕೇಳುತ್ತಿದ್ದಿರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರ್ ಎಂ ನಾಗರಾಜ್ ಅವರಿಂದ ವಯೋಲಿನ್, ವಿದ್ವಾನ್ ಅರ್ಜುನ್ ಕುಮಾರ್ ಅವರಿಂದ ಮೃದಂಗ, ಎನ್ಎಸ್ ಕೃಷ್ಣ ಪ್ರಸಾದ್ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program, you were listening to a flute recital by Vidwan Mysuru A. Chandan Kumar. He was accompanied on the violin by Vidwan Mysuru A. Nagaraj, on the mridanga by Vidwan Arjun Kumar, on ghata by N.S. Krishna Prasad. This Carnatic classical music program is a contribution of
0: Akashvani Bengaluru,
1: Anytime Indian Music.